ದೇಹ ಭಾವಮು ಶ್ರೀಧರೋರನ್ನ ನೀನು ದೇಹ ಭಾವಮು ಅಂದನೆಂದು ಇಂದು ಲೇದನ್ನ ಅಂದನೆಂದು ಇಂದು ಲೇದನ್ನ ಅಂದಮೈನ ಆತ್ಮ ವಿಡಚಿ ನಿಂದ್ಯಮೈನ ಅಹಮು ಚೇಪುನಿ ಅಂದಮೈನ ಆತ್ಮ ವಿಡಚಿ ನಿಂದ್ಯಮೈನ ತನುವು ನೋನನಿ ಅಂದಮೈನ ಆತ್ಮ ವಿಡಚಿ ನಿಂದ್ಯಮೈನ ತನುವು ನೇನನಿ ತಲಪು ವೀಡಿ ಶಾಸಿತಂಬುಗ ತತ್ವಭಾವಮು ಎರುಗರನ್ನ.

ದೇಹ ಭಾವಮು ವೀಡರೋರನ್ನ ನೀರು ದೇಹ ಭಾವಮು ಅಂದಮೆಂದು ಇಂದು ಲೇದನ್ನ ಅಂದಮೆಂದು ಇಂದು ಲೇದನ್ನ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ಅಹಮು ಚೇಕುನಿ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ತನುವು ನೋನನಿ ಅಂದಮೈನ ಆತ್ಮ ಬಿಡಚಿ ನಿಂದ್ಯಮೈನ ತನುವು ನೇನನಿ ತಲಪು ವೀಡಿ ಶಾಸಿತಂಬುಗ ತತ್ವಭಾವಮು ಎರುಗರನ್ನ.

ಪುಟಪರ್ತಿ ಪುರಂದರ ನಾರಾಯಣ ಗೋವಿಂದ ಗೋವಿಂದ ನಾರಾಯಣ ಗೋವಿಂದ ಗೋವಿಂದ ನಾರಾಯಣ ಸತ್ಯ

ರಾಮಕೃಷ್ಣ ವಾಸುದೇವ ನಾರಾಯಣ ಹರಿಹರಿ ವಿಶ್ವರೂಪ ವಾಸುದೇವ ನಾರಾಯಣ ಹರಿಹರಿ